ಚಾಡ್ಪುವಾಯೇ ಜಂತು ನಾನು ಕೊಂಬೆಯ ಗಂಟನಯಂತು ಬಂಧನ ಬಂಧುವಾಯಿ ಸುಯಿ ಪಯ ಕೃಷ್ಣ ಚೀ ಸಬ್ಕುಯಿ ನಚನ ಹಸೆ ಚಲೇ ಸಿರೋಯಿ ಉಡನ ಜಾಯಿ ಸಿದ್ಧನ ಹೋಯಿ ನಚನ ಕುದನ ಮನ ಕಾ ಚಾವ ನಾನಕ ಜಿನ ಮನ ಪಾವ ತಿನಾ ಮನ ಪಾವ ಪೌಡಿ ನಾ ತ್ರಿರಂಕಾರ ಹೈ ನ ಲೇ ನರ್ಕ ನ ಜಾಯಿಯೇ ಜಿಯೋ ಪಿನ ಸಬ ತಿಸದಾ ದೇಖಾ ದೇ ಆಖ ಗುವಾಯೇ ಜೇ